ಕಡಲಲ್ಲರಿ ತಿರಚಿದರಿ ಕಡಲಲ್ಲರಿ ತಿರಚಿದರಿ ನುರಪದಚ್ಚ ಕಾಟಡಿಚ್ಚ ಕರವಿರಚ್ಚ ಮಲವಿರಚ್ಚ ಕಡಬುಳಂಗಿಮಾ.